ರಾಜ್ಯಮಾಧಿಪತ್ಯಮಯಂ ಸಮಂತಪರ್ಯಾಯೈ ಸ್ಯಾತ್ ಸಾರ್ವಭೌಮಃ ಸರ್ವಶಾಂತಾದಾಪರಾರ್ಧಾತ್ ಪೃಥಿವ್ಯೈ ಸಮ